ಶ್ರೀಚಾರೆ ಗಾವೇ ಈಶ್ವರ ಬ್ರಹ್ಮಾದೇವಿ ಸೋಹನ ಸದಾಸವಾರೆ ಗಾವೇ ಎಂದೇ ದಾಸನ ಬೈಠೆ ದೇವತೆಯ ಅದರ ನಲ್ಲಿ ಗಾವೇ ಸದ್ ಸಮಾಧಿ ಎಂದರ ಗಾವನ ಸಾಧ್ ವಿಚಾರೇ